ಕನಿದಾಗ ಆಕಾಶವಾಣಿ ಶಿಲಾಂಗ್ ಕುಬೋರ್ ಹೆಕ್ಕಿನ ಜಯಂತಿಯ ಉಪರ ಎಚ್ ಪಿ ಹೆಗನಿಗೆ ಜನ್ಮೇನ್ ಡಗಲಿಯೋಕ ವಿ ಛಲಂ ಕಿಖಮಾಟ್ ಕಿವೆ ಎಂಕಾಮ್ ಯೋಂಕ ಕುಬೋರ್ ಉ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಲಿಜಿಂಗೆ ಉ ಯಾಕ ಪ್ರಂಬನನ್ ಟೆಂಪಲ್ ಕೋರತ ಮೆತ್ ಡಗ ಯುನೆಸ್ಕೋ ಚಿರಪ್ ಉ ಪ್ರೆಸಿಡೆಂಟ್ ಪ್ರಭುವೊ ಕಯಲಾಂಗ್ ಕಿ ಮಿನಿಸ್ಟರ್ ಕಂಥಾ ಯೋಂಕ ಬ್ರಿಕ್ಸ್ ಡಿಸ್ಟಾಂಗ್ ಕೋ ಹಕೋಚಿ ಓಪನ್ ಖಲಾನ್ ಯಕ್ರೆ ಅಲ್ಲಂಗ್ ಹೈಪನ್ ಕುಬೋರ್ ಕಿ ಕಂಥಾ ಇವೆ ಕಿಂತು ಪುನ್ ರೋಯ್ ಇವನೆ ಉ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಉಮಾಸ್ ನ್ಯಾಭಾಲಂಗ್ಧಾರ್ ong wa ka mukot ma hayung wichar de pen sa ten ko ya ka project thau no jhep hanong hali ki project no jhep okat kam ir kom yang science dang ten ki ha klen yong ka megalaya ka megalaya okri ana ko ki nong dai madan ki bharot surak halam kra ong ma snya bhalang dhar kubor gibnia u prime minister narendra modi negasngi lijngi u ya ka prambanan temple